ದಿನ್ನ ತಿರುಗಿಟ್ಟ ದಿನ್ನ ದಿನ್ನ ದಿನ್ನ ದಿನ್ನ ದಿನ್ನ ತಿರುಗಿಟ್ಟ ದಿನ್ನ ದಿನ್ನ ದಿನ್ನ ದಿನ್ನ ದಿನ್ನ ದಿನ್ನ ದಿನ್ ತಿರುಗಿಟ್ಟ ದಿನ್ನ ನಾಲ್ಕು ದಿನ ತಿರುಗಿಟ್ಟ ದಿನ್ನ ದಿನ್ನ ದಿನ್ ತಿರುಗಿಟ್ಟ ದಿನ್ನ ನಾಲ್ಕು ದಿನ ತಿರುಗಿಟ್ಟ

ಮಾನೆ ಅರೆಯಾತ ಅರೆಯಾ ಕುಡಿದನ್ನಿಯೂ ಕುಡಿದನ್ನಿಯೂ ತಾನೆ ತೆಗೆದೊಂತೇನೆ ಹಂಗೆ ಕುಡಮಡಮ್ಮ ಎಡುಪ.